ಅನೇಕರಚನಾ ಪ್ರವೃತಿ ಅನೇಕ ಪ್ರಕಾರ ಅಷ್ಟಪದಿ ಕೈ ಕೋಟಾಚಾರ ಬಿಹಾರಿ ಕೈ ಕೋಟ ಮನ ಪ್ರಮೋದಾಸಿ ಕೈ ಕೋಟ ತಪೀಸರ್ ಹೋತೆ.

ಭಗವಜಲಸದಾ ಕೃಪಾಲ ಕೃಪಾಲ ಭಗಜನಾಂಗ ಪ್ರಾಣದಾರ ಭಗತ್ ಪಾಯ ಲಾವೆ ಮನಹಿತ ನಾನಕ ತುಮರೀ ಶರಣ ಪುರಖ ಭಗವಾನ ಏಕ ನಿಮ ಕರ ಕೆ ಗುಣ ಗಾಯ ಹರ ಕೆ ನಾಮ ಕಿ ರಾಮ ಕಥಾ ರಸ್ನಾ ಜಪ್ತಿ ಅರ ನೀತ ಹೃದಯ ಬಸೆ ಪೂರ